ಸುರಾಜಿತನವಜಮಂತು ಕುಲ್ಪರಿಹಾರ ಪ್ರಿಯ ಹೃದಯ ಹೃದಯ ಮಾಧವ ಜೋತ ಹರಿದ ಸಂಸಾರ.

0: ಥ್ಯಾಂಕ್ ಯು. ಓಂ ನಮ ಶಿವಾಯ.
1: ಗುರುಭ್ಯೋ ನಮಃ. ಎಲ್ಲ ಮಹನೀಯರುಗಳಿಗೂ ನಮಸ್ಕಾರ. ಇನ್ನು ಮುಂದೆ ಸಾಕ್ಯ ನಾಯನಾರ್ ಅವರ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಸುಂದರಮೂರ್ತಿ ನಾಯನಾರ್ ಅವರು ಈ ಸಾಕ್ಯ ನಾಯನಾರ್ ಬಗ್ಗೆ ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಮರವಾದ ಕಲ್ಲರಿಂದ ಸಾಕಿಯರ್ಕುಂ ಅಡಿಯೇನ್ ಅಂತ. ಅಂದರೆ ಕಲ್ಲು ಎಸೆಯೋದನ್ನು ಮರೆಯಲಿಲ್ವಂತೆ ಇವರು. ಅಂತಹ ಸಾಕ್ಯನಾಯನವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಈ ಸಾಕ್ಯನಾಯನವರು ಇವರ ಮೊದಲಿನ ಹೆಸರು ಏನು ಅಂತ ತಿಳಿದಿಲ್ಲ. ಇವರು ಕಾಂಚೀನಗರಕ್ಕೆ ಹತ್ತಿರದಲ್ಲಿರುವ ತಿರುಚಾಂಗಮಂಗೈ ಅನ್ನೋ ಸ್ಥಳದಲ್ಲಿ ಇದ್ದವರು. ಇವರಿಗೆ ಜೀವನದಲ್ಲಿ ಹುಟ್ಟಿದಾಗಲಿಂದ ಒಂದು ತರಹ ವಿರಕ್ತಿ, ಯಾವುದರಲ್ಲೂ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿನೇ ಇಲ್ಲ, ಈ ಥರ ಮೊದಲಿನಿಂದಲೂ ಇದ್ದರು. ಸರಿ, ಹೇಗಾದರೂ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಮಾರ್ಗವನ್ನು ಕಂಡುಹಿಡ್ಕೋಬೇಕು ಅಂತ ಹೇಳಿ ಏನು ಮಾಡಿದ್ರು. ಕಾಂಚೀನಗರ ಆವಾಗ ಬಹಳ ಪ್ರಸಿದ್ಧವಾಗಿತ್ತು ಜ್ಞಾನ ಅದೆಲ್ಲ ಸಂಪಾದಿಸೋಕ್ಕೆ. ಅಲ್ಲಿ ಹೋಗಿ ಗ್ರಂಥಗಳನ್ನೆಲ್ಲ ಓದಿ ಬೌದ್ಧ ತತ್ವಗಳು ಇವರಿಗೆ ಒಪ್ಪಿಗೆ ಆದವು. ಆದ್ದರಿಂದ ಇವರು ಬೌದ್ಧ ಸನ್ಯಾಸಿ ಅಂದರೆ ಬೌದ್ಧ ಭಿಕ್ಷುವಾದರು. ಭಿಕ್ಷುವಾಗಿ ಹಾಗೆ ಬೌದ್ಧ ಭಿಕ್ಷು ಅಂದರೆ ಸನ್ಯಾಸಿ, ಬೌದ್ಧ ಸನ್ಯಾಸಿ ಆಗಿ ಹಾಗೆ ಎಷ್ಟೋ ವರ್ಷಗಳು ಇದ್ದರು. ಹೀಗೆ ಇದ್ದಾಗಲೂ ಕೂಡ ಅವರಿಗೆ ಆ ಬೌದ್ಧ ಮತವನ್ನು ಅನುಸರಿಸಿದ್ರಿಂದ ಒಂದು ಮನಸ್ಸಿಗೆ ಒಂದು ತೃಪ್ತಿ, ಮನಸ್ಸನ್ನು ಮುಂದಕ್ಕೆ ದೈವಭಕ್ತಿಯಲ್ಲಿ ತಗೊಂಡು ಹೋಗಬೇಕಾದ್ರೆ ಏನು ಮಾರ್ಗ ಅದು ಇವರಿಗೆ ತಿಳಿಯಲಿಲ್ಲ. ಅದರಲ್ಲಿ ಇವರಿಗೆ ಭ್ರಮ ನಿರಸನವಾಯಿತು. ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಏನಾಯಿತು, ನಮ್ಮ ಶೈವ ತತ್ವದ ಕಡೆಗೆ ಮನಸ್ಸು ಹಾಕಿದ್ರು. ಶಿವಮಂತ್ರವನ್ನು ಜಪಿಸುವುದು, ಇದರಿಂದ ಇವರಿಗೆ ಬಹಳ ನೆಮ್ಮದಿ ಸಿಕ್ತು. ಆದ್ದರಿಂದ ಮನಸ್ಸಿನಲ್ಲಿಯೇ ಶಿವಭಕ್ತರಾದರು. ಯಾಕೆ ಮನಸ್ಸಿನಲ್ಲಿಯೇ ಆದರು ಅಂತಂದರೆ, ಬಾಹ್ಯದಲ್ಲಿ ಇವರು ಬೌದ್ಧ ಭಿಕ್ಷುವಾಗಿದ್ದಾರೆ. ಬೌದ್ಧ ಭಿಕ್ಷುವು ಈ ಥರ ಬೌದ್ಧ ಭಿಕ್ಷು ಅಂತಂದರೆ ಅವರಿಗೆ ಬೌದ್ಧರಲ್ಲಿ ದೇವರೇ ಇಲ್ಲ ಅನ್ನುವಂಥ ನಂಬಿಕೆ ಇರೋರು, ದೇವರು ಇಲ್ಲ ಅನ್ನೋದ್ರಲ್ಲಿ ನಂಬಿಕೆ ಇರೋರು. ಇವಾಗ ಇವರು ಏನು ಮಾಡಿದ್ದಾರೆ, ಶೈವ ಮತಕ್ಕೆ ಬಂದುಬಿಟ್ಟಿದ್ದಾರೆ ಮನಸ್ಸಿನೊಳಗೆ. ಆದ್ದರಿಂದ ಬಹಿರಂಗವಾಗಿ ಇವರು ಶೈವ ಭಕ್ತಿಯನ್ನು ಇದನ್ನು ತೋರಿಸಿದರೆ ಅವರಿಗೆ ಆಪತ್ತು ಖಂಡಿತ, ಬುದ್ಧರು ಬಿಡುವುದಿಲ್ಲ. ಆದ್ದರಿಂದ ಏನು ಮಾಡಿದ್ರು, ಮನಸ್ಸಿನೊಳಗೆಯೇ ಶಿವನ್ನು ಧ್ಯಾನ ಮಾಡ್ತಾ ಶಿವಭಕ್ತರಾದರು. ಶಿವಭಕ್ತರಾದರೂ ಆದರೆ ಆಚೆಗೆ ಪ್ರಪಂಚಕ್ಕೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಬೌದ್ಧರು ಹಿಂಸೆ ಮಾಡಬಹುದು ಅನ್ನೋದು ಒಂದು ಭಯ ಇತ್ತು. ಹೀಗೆ ಇರಬೇಕಾದ್ರೆ ಏನಾಯಿತು, ಒಂದು ದಿವಸ ಹಾಗೆ ನಡೆದು ಹೋಗ್ತಾ ಇರಬೇಕಾದ್ರೆ ಒಂದು ನಿರ್ಜನ ಪ್ರದೇಶ, ನಿರ್ಜನ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಒಂದು ಯಾರೂ ಇಲ್ಲ ಅಲ್ಲಿ ನಿರ್ಜನ ಪ್ರದೇಶ. ಒಂದು ಶಿವಲಿಂಗ ಇವರ ಕಣ್ಣಿಗೆ ಬಿತ್ತು. ಶಿವಲಿಂಗ ನೋಡಿದ ತಕ್ಷಣ ಇವರಿಗೆ ಭಕ್ತಿ ಉಕ್ಕಿ ಬಂದುಬಿಡ್ತು. ಕಣ್ಣೀರಲ್ಲಿ ಧಾರೆ ಧಾರೆಯಾಗಿ ನೀರು ಬರ್ತಾ ಇದೆ. ಸರಿ, ಶಿವಪೂಜೆ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಆದರೆ ಅಲ್ಲಿ ಪಕ್ಕದಲ್ಲಿ ಒಂದು ಹೂವಿನ ಗಿಡವೋ ಯಾವುದೂ ಇರಲಿಲ್ಲ. ಅಲ್ಲಿ ಕೆಲವು ಕಲ್ಲುಗಳು ಇದ್ದವು, ಅದನ್ನೇ ತಗೊಂಡು ಮನಸ್ಸಿನಲ್ಲಿ ಪರಮಾತ್ಮ ಧ್ಯಾನಿಸ್ತಾ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿ ಒಂದೊಂದಾಗಿ ಕಲ್ಲನ್ನು ಶಿವಲಿಂಗದ ಮೇಲೆ ಎಸೀತಾ ಇದ್ದರು. ಇದನ್ನೇ ಶಿವನ ಕಲ್ಲೇರಿಂದ ಸಾಕಿಯರ್ ಅಂತ ಹೇಳ್ತಾ ಇದ್ರು. ಕಲ್ಲು ಎಸೆದರು ಇವರು ಒಂದೊಂದನ್ನು, ಏನು ಶಿವಾಯ ನಮಃ ಅಂತ ಹೇಳಿಕೊಂಡು ಕಲ್ಲು ಎಸೀತಾ ಇದ್ದಾರೆ. ಇವರು ಏನಂತ ಅಂದ್ಕೊಂಡ್ರು, ನನ್ನ ವೇಷಭೂಷಣಗಳು ಹೇಗಿದ್ದರೆ ಏನು, ನಾನು ಬೌದ್ಧ ಭಿಕ್ಷುವ ಅಂತಹ ವೇಷದಲ್ಲಿ ಇದ್ದರೆ ತಾನು ಏನು ನನ್ನ ಭಕ್ತಿಯನ್ನು ಪರಮೇಶ್ವರರು ಖಂಡಿತವಾಗಿ ಅದಕ್ಕೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾರೆ ಅಂತ ದೃಢವಾದ ಒಂದು ನಂಬಿಕೆ ಇತ್ತು. ಈ ಥರ ಪೂಜೆ ಮಾಡಿದ್ರು ಅವತ್ತು. ಸರಿ, ಆಮೇಲೆ ಮತ್ತೆ ಬಂದರು. ಆವತ್ತಿಂದ ಇವರಿಗೆ ಒಂದು ನಿಯಮ ಆಗೋಯಿತು, ಪ್ರತಿ ದಿವಸವೂ ಆ ಶಿವಲಿಂಗದ ಕಡೆ ಹೋಗ್ಬಿಟ್ಟು ಕಲ್ಲಿನಿಂದ ಪೂಜೆ ಮಾಡಬೇಕು. ಇದು ಕಲ್ಲಿನಿಂದ ನಾವು ಪೂಜೆ ಮಾಡಿದ್ರೂ ಕೂಡ ಅದು ದೇವರಿಗೆ ಹೂವಾಗಿ ಸಮರ್ಪಣೆ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಭಕ್ತಿಯಿಂದ ಪ್ರತಿದಿನವನ್ನು ಈ ನಿಯಮವನ್ನು ಇಟ್ಟುಕೊಂಡು ಮಾಡ್ತಾ ಬಂದರು. ಇವರು ಬಾಹ್ಯ ರೂಪದಲ್ಲಿ ಬೌದ್ಧ ಭಿಕ್ಷುವಂತೆ ಕಾಣ್ತಾ ಇದ್ದರು, ಮಾಡ್ತಾ ಇದ್ದಿದ್ರು, ಕಲ್ಲು ಎಸೀತಾ ಇದ್ದರು ಶಿವಲಿಂಗಕ್ಕೆ. ಅದರಿಂದ ಬೇರೆಯವರು ಯಾರು ನೋಡಿದರು ಏನು ತಿಳ್ಕೊಳ್ತಾ ಇದ್ರು, ಪಹಾ ಪರವಾಗಿಲ್ಲಪ್ಪ ಒಳ್ಳೆ ಬೌದ್ಧ ಭಿಕ್ಷು, ಶಿವಲಿಂಗವನ್ನು ಕಲ್ಲಿಂದ ಹೊಡೆದು ಘಾಸಿಗೊಳಿಸ್ತಾ ಇದ್ದಾರೆ ಅಂತ ಭಾವ.

0: ಬರಬೇಕು. ಆ ಥರ ಇತ್ತು. ಆದರೆ ಇವರ ಮನಸ್ಸಿನಲ್ಲಿ ನಾನು ಎಸೆಯುವ ಪ್ರತಿಯೊಂದು ಕಲ್ಲೂ ಕೂಡ ನಿನಗೆ ಹೂವಾಗಿ ಪರಿಣಮಿಸಲಿ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಇದು ಇವರ ಪ್ರತಿನಿತ್ಯದ ಒಂದು ಕಾರ್ಯಕ್ರಮವಾಯಿತು. ಹೀಗೆ ಎಷ್ಟೋ ದಿವಸ ನಡೆದುಕೊಂಡು ಬಂತು. ಇದರಿಂದ ಇವರಿಗೆ ಮನಸ್ಸಿಗೆ ಒಂದು ತೃಪ್ತಿ, ಒಂದು ಸಮಾಧಾನ ಎಲ್ಲ ಉಂಟಾಯಿತು. ಒಂದು ದಿವಸ ಏನಾಗಿದೆ, ಎಲ್ಲರ ಜೊತೆಯಲ್ಲಿ ಊಟಕ್ಕೆ ಕೂಜಿದ್ದಾರೆ, ಊಟಕ್ಕೆ ಕೂತು ಬಿಟ್ಟಿದ್ದಾರೆ, ಊಟ ಇನ್ನೇನು ಬಾಯಿನಲ್ಲಿ ತುತ್ತು ಹಾಕ್ಕೊಳ್ಬೇಕು. ಅಷ್ಟರಲ್ಲಿ ಜ್ಞಾಪಕಕ್ಕೆ ಬಂದುಬಿಡ್ತು, ಅಯ್ಯೋಯ್ಯೋ ಇವತ್ತು ಶಿವಪೂಜೆ ಬಿಟ್ಟುಬಿಟ್ನಲ್ಲ, ಮರೆತೋಯ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದು ಓಡಿ ಓಡಿ ಓಡಿ ಬಂದು ಆ ಶಿವಲಿಂಗದ ಹತ್ರ ಬಂದು ಕಲ್ಲನ್ನು ತೆಗೆದು ಶಿವಾಯ ನಮಃ ಅಂತ ಎಸೆಯೋದಕ್ಕೆ ಶುರು ಮಾಡಿದ್ರು, ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಶಿವನಿಗೆ, ಪರಮೇಶ್ವರನಿಗೆ ಬಹಳ ಪ್ರಿಯವಾಯಿತು ಇವರ ಭಕ್ತಿ. ಮನಸ್ಸಿನಲ್ಲಿ ಕಲ್ಲಿನಿಂದ ಹೊಡೆದ್ರು ಕೂಡ ಮನಸ್ಸಿನಲ್ಲಿ ಏನಿದೆ, ಅರ್ಚನೆ ಆಗ್ತಾಯಿದೆ, ಪುಷ್ಪಾರ್ಚನೆ ಆಗ್ತಾಯಿದೆ. ಇದರಿಂದ ಶಿವನಿಗೆ ಬಹಳ ಪ್ರೀತಿಯಾಗಿ ಪಾರ್ವತಿ ಸಮೇತನಾಗಿ ವೃಷಭಾರೂಢನಾಗಿ ಅಲ್ಲಿ ಪ್ರತ್ಯಕ್ಷವಾಗಿ, ಅಪ್ಪ ನನ್ನ ಪ್ರೀತಿಗೆ ಪಾತ್ರನಾದ ಭಕ್ತನೇ ಬಂದುಬಿಡು ನನ್ನಲ್ಲಿ ಅಂತ ಹಾಗೇ ಕರೆದುಕೊಂಡು ಕೈಲಾಸಕ್ಕೆ ಹೋದರು ಅನ್ನೋ ಅಂತ ಹೇಳಲ್ಪಟ್ಟಿದೆ. ಇಷ್ಟು ಭವ್ಯವಾದ ಸಾಕ್ಯನಾಯನವರ ಚರಿತ್ರೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮ ಶಿವಾಯ.
2: ஓம் நம சிவாய். டியர் பிசினஸ் ஆஃப் ஷைவம் டாட் ஆர் யுவர் அபவுட் டு லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் சிறப்புலி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
0: குருப்யோ நம. எல்ல மகனியர்களுக்கும் நமஸ்கார. ஈக சிறப்புலி நாயனார் அன்னுவ நாயனாரவர சரித்திரையன்னு தெரிந்து கொள்ளோண. சுந்தரமூர்த்தி நாயனாரவரு ಈ ನಾಯನಾರ ಬಗ್ಗೆ ಹೀಗೆ ಹೇಳ್ತಾರೆ. ಸೀರ್ಕೊಂಡ ಪುಗಳ್ವಲ್ಲಳ್ ಸಿರಪುಳಿಕ್ಕು ಅಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರಿಗೂ ನಾನು ದಾಸನು ಅಂತ. ಇವರು ಚೋಳರಾಜ್ಯದ ಆಕೂರ್, ತಿರುವಾಕೂರ್ ಅನ್ನೋ ಸ್ಥಳದಲ್ಲಿ ಇದ್ದ ಬ್ರಾಹ್ಮಣರು, ವೇದಾಧ್ಯಯನವೆಲ್ಲ ಮಾಡಿದವರು, ಬಹಳ ನಿಷ್ಠಾವಂತ ಬ್ರಾಹ್ಮಣರು. ಯಾವಾಗಲೂ ಸದಾಶಿವೋ ಸದಾಶಿವ ಶಿವಾಯ ನಮಃ ಇದನ್ನೇ ಯೋಚನೆ ಮಾಡೋರು, ಹೇಳ್ತಾ ಇದ್ದವರು ಬ್ರಾಹ್ಮಣ ಶ್ರೇಷ್ಠರು. ಶಿವಶರಣರ ಸೇವೆಯನ್ನೂ ಚೆನ್ನಾಗಿ ಮಾಡೋರು, ಅವರಿಗೇನೇನು ಬೇಕು ಕೇಳಿ ಸತ್ಕಾರ ಮಾಡಿ ಅವರ ಸೇವೆಗಳನ್ನು ಮಾಡ್ತಾ ಇದ್ದವರು. ಇವ್ರದ್ದು ಇನ್ನೊಂದು ಏನು ಅಂತಂದರೆ ಯಾವಾಗಲೂ ಜಪ, ಶಿವಾಯ ನಮಃ ಜಪ ಯಾವಾಗಲೂ ಉಂಟು. ಶರಣರ ಸೇವೆ ಯಾವಾಗಲೂ ಮಾಡ್ತಾಯಿದ್ರು. ಯಜ್ಞಯಾಗಾದಿಗಳನ್ನು ಹಗಲು ರಾತ್ರಿ ಎನ್ನದೇ ನಡೆಸ್ತಾ ಇದ್ದರು. ಜಪ ಯಾವಾಗಲೂ ಇವರ ಮಂತ್ರವೇ ಆಗಿತ್ತು. ಮತ್ತು ಈ ದೇವರ, ಈ ಊರಿನ ದೇವರ ಬಗ್ಗೆ ಸಂಬಂಧ ಮೂರ್ತಿಯವರು ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ಆ ಪರಮಾತ್ಮ ಶಿವ, ಪರಮಶಿವ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ದಾನೆ, ನಾಗಾಭರಣನಾಗಿದ್ದಾನೆ, ಕೂರ್ಮ ಅವತಾರದ ಆಮೆಯನ್ನು ಹೊಂದಿದ್ದಾನೆ, ಹುಲಿ ಚರ್ಮವನ್ನು ಧರಿಸಿ ಹೀಗೆ ರಾರಾಜಿಸ್ತಾ ಇದ್ದಾನೆ ಅಂತ ಆಕೂರಿನ ಪರಮಶಿವನ ಬಗ್ಗೆ ನಮ್ಮ ಸಂಬಂಧ ಮೂರ್ತಿಯವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಇವರು ಯಾವಾಗಲೂ ಪರಿಶುದ್ಧ ಮನಸ್ಸಿನಿಂದ ಶಿವನ ಕಡೆಯೇ ಧ್ಯಾನ ಮಾಡ್ತಾಯಿದ್ರು. ಈ ಕಂಪನಗಳು ಈ ಧ್ಯಾನ ಮಾಡ್ತಾಯಿದ್ರು, ಜಪ ಮಾಡ್ತಾಯಿದ್ದರಿಂದ ಮನಸ್ಸನ್ನು ಶುದ್ಧಿಗೊಳಿಸ್ತವೆ, ಇದರಿಂದ ತೇಜೋವೃದ್ಧಿಯಾಗತ್ತೆ, ಆರೋಗ್ಯ ವೃದ್ಧಿಯಾಗತ್ತೆ ಅನ್ನುವಂತಹ ಬೆನಿಫಿಟ್ಸ್ ಸಿಗತ್ತೆ. ಹೀಗೆ ಇವರು ಯಾವಾಗಲೂ ಧ್ಯಾನ ಮಾಡಿಕೊಂಡೇ ಪರಮೇಶ್ವರನ ಸಾನ್ನಿಧ್ಯವನ್ನು ಪಡೆದರು ಅಂತ ಹೇಳ್ತಾ ಇದೆ. ನಮಗೆ ಇವರ ಇದರಲ್ಲಿ ಯಾವುದೋ ಒಂದು ಶೋಧನೆಯನ್ನು ಇವರಿಗೆ ಕೊಡಲಿಲ್ವೇ ಅಂತ ನಮಗೆ ಸಂದೇಹ ಬರಬಹುದು. ಶೋಧನೆ ಕೊಟ್ಟರೇನೆ ಮಹಾ ನಾಯನಾರಾಗ್ತಾರಾ? ಶೋಧನೆ ಇಲ್ಲದೇ ದೊಡ್ಡವರು ಅಲ್ವೇ ಇವರು? ಆ ಥರ ಇವರ ಚರಿತ್ರೆ ಮುಗಿಯುತ್ತೆ. ಎಲ್ಲರಿಗೂ ನಮಸ್ಕಾರ.
2: ಓಂ ನಮ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org. Om Namah Shivaya.

0: ಸಮಾಹಿತಂ
1: ಬ್ರಹ್ಮವಾದಿನಾ ಪದಂತೇ ಅಗ್ನಿಹೋತ್ರಪ್ರಾಯಣಾ ಯಜ್ಞಾನಾಃ ಸಿಂಬ್ರಾಯಣಮಗ್ನಿಹೋತ್ರವಿಶೇ ತತ್ವೋ ವಾ ಅಗ್ನಿಹೋತ್ರಸ್ಯ ಪ್ರಾಯಣಂ ಅಗ್ನಿಹೋತ್ರೈ ಯಜ್ಞಾನಾಃ ಸತ್ಯಂಜಿಗೀರ್ಣಃ ಅಂತರಿಕ್ಷಮಾಗ್ನೇಯಧನ ದೇವದಃ ವಿದ್ವಾನ್ ಯಜ್ಞಃ ಪ್ರೋಕ್ಷಣಯಃ ಓಷಧಗಾಪೇ ಪರಸ್ಪತಗಿದ್ವಃ ವಿಜಃಪರಿಷಣಃ ಆದಿತ್ಯೋಯೋಗಃ ಯಜಮಾನಃ ಪಶುಃ ಸಮುದ್ರೋಪವೃತಃ ಸಂವತ್ಸರಸ್ಮಗಾಕಾರಃ ಕರ್ಸಾದಾಹಿಲಾಗ್ನೇ ಸರ್ವಮೇವ ದೃಶ್ಯಂ ದತ್ತಂ ಭವತಿ ಚಿತ್ಸಾಗಂ ಜ್ಯೋತಿ ಸಾತ್ವಿನೇವತೇನ ದಕ್ಷಿಣ್ಯಾಂ ಕುರುತೆ ಹೆತ್ರಾತಃ ಅಹದೇವತೇನ ದಕ್ಷಿಣ್ಯಂ ಕುರುತೆ ಹೆತ್ರದೋದಾತೆ ಕಾರಕ್ಷಿಣಾ ಯಾವಂದೋದೇ ದೇವಾಹುತಪಾದನ್ ಹೇ ಪರಾಭವನ್ ಸಹೇದರಗ್ನಿಹೋತ್ರಸ್ತೇವಸಮಪದಾಯಾಜುಭವ ಅಗ್ನಿಹೋತ್ರಂ ವೈ ದೇವಾಗ್ರಹಾನಾಂಜುಷ್ಕೃಮಪಶ್ಯನ್ಯತೆ ಹೆತ್ತಾಗಂಜುಹೋತೆ ರಾತ್ರಿರಾಯವರ್ಧುರಾಖ್ಯಾಯ ಯಜಮಾನಸ್ಯಾಪರಾಭಾವಾಯ ಹೆತ್ರಾತಃ ಅನ್ನಗೇವ ತದ್ಭುತಾಖ್ಯಾಯ ಯಜಮಾನಸ್ಯಾಪರಾಭಾವಾಯ ಹೆತ್ರಗೋಷ್ಣಾಗೆ ಭುಜಮೇವ ತದೆ ಪಶುಗಾಸ್ಯಾಗ್ನಿಹೋತ್ರಂ ಮಿಥುನಂ ಹೇದ ಸ ಪ್ರಜಾಪತಿ ಮಿಥುನೇ.

ಮನ್ಮದಾಯುಧಾಗ್ರೇವಾಯುಧಾ ಪ್ರಜಾಪತಿರೇತಾತ್ಮನ್ಮನ್ಮೇ ಜಾಯೇತೇತಿ ಹರಸ್ಯ ವಯಮಜಲಿಷ್ಮೇ ಜಾಯತಃ ನಾ ಸ್ವಂತ ವಿಷಯ ಯೋಗ

ಸದೋರುಣಸುರಶಿಶ್ರಿತರೆ ವಿಭಾಣು ವಿಶ್ವಸಾಧನತೆ ಆಣೋ ಮಿತ್ರ ವರುಣಾಘೈರ್ಗವ್ಯೋ ಮಧ್ವಾ ರಜಾ.

0: ಐತಿ ಉಕ್ತುವ ಷಂಡ ಐತಿ ಉಚ್ಚಿ
1: ಪುನಃ ನಿಕುರುಂಬ ಅದು ಇವರ ವ್ಯಾಖ್ಯಾನ ಬಂದಲ್ಲ ನಿಖಿಲ ಐತಿ ಅದು ಅದು ಅಪಡಿಯೇ ಎಡ್ತುಂಡ ಸಕಲ ಪ್ರಪಂಚ ಪರಿಣಾಮಿನಿ ಪರಮೇಶ್ವರಸ್ಯ ಚಿಚ್ಛಕ್ತಿ ಇದು ಅವಳ ತಾತ್ಪರ್ಯ ಅಸ್ತು ಪದಾರ್ಥಾನ್ ಪದಾರ್ಥಾಃ ಕದಾಚಿತ್ ಈಷತ್ ಸಮಾನಾಃ ದೃಶ್ಯಂತೆ ಅರ್ಥಃ ವಕ್ತವ್ಯ ತಾವದೇ ನಿಕುರುಂಬ ಜಲಧಿ ಸಮಾ ಜಲಧಿ ಸ್ಥಾನೀಯ ತಸ್ಯ ನಿಕುರುಂಬಸ್ಯ ಜಲಧಿರಿವ ಜಲಧಿ ಜಲಧಿಹಿನ ಸಮುದ್ರ ಕಿಂ ಪ್ರತಿ ಜಲಧಿ ಉದ್ಭುತಸ್ಯ ಜಲಧಿರ್ಯಥಾ ತದ್ವತ್ ಇಯಂ ಚಿಚ್ಛಕ್ತಿ ವರ್ತದೆ ಅಲ್ಲಿ ಇಂದ ಪ್ರಪಂಚಮಾನದ ಒಂದು ಉದ್ಭುತಂ ಮಾದರಿ ಅಂದ ಉದ್ಭುತಂ ಪ್ರತಿ ಸಮುದ್ರ ಯಥಾ ಎಪಡಿ ಇರುಕುಮೋ ಎವಳು ಗಂಭೀರಮಾ ಇರುಕುಮೋ ಉದ್ಭುತಂ ಎವಳು ತುಚ್ಛಮಾ ಇರುಕುಮೋ ಅಂದ ಉದ್ಭುತತ್ವಕ್ಕೂ ಸಮುದ್ರತ್ವಕ್ಕೂ ಇರುಕ ಸಂಬಂಧಂ ಮಾದರಿ ಇಂದ ಪ್ರಪಂಚತ್ವಕ್ಕೂ ಇಂದ ಶಕ್ತಿಕ್ಕೂ ಸಂಬಂಧಂ ಅಪ್ಪೋ ಶಕ್ತಿ ಎಪ್ಪೇರ್ಪಟ್ಟದು ಪ್ರಪಂಚ ಎಪ್ಪೇರ್ಪಟ್ಟದು ಯೋಚಿಕಣಂ ಅಂದ ರೂಪಕತ್ತಿನಾಲ ಉದ್ಭುತಂ ಮಾದರಿ ಇರುಕ ಪ್ರಪಂಚಂ இந்த சக்தி என்றது ஜலதி மாதிரி இருக்கு ஜலதி தானே அந்த உத்புதமா தெரியறது ஒரு இடத்துல கொஞ்சம் இப்படி தெரியறது அது தமிழ்ல என்ன வார்த்தை நுரைன்னு சொல்லுவாங்க நுரை அதான் அந்த மாதிரி இருக்குன்னு காண்பிக்கிறது அப்படி எழுதியிருக்காரு ஜலதி ஸ்தானியா பரம பிரகிருதி ரூபா பரமசக்தி பரப்பிரகிருதி ரூபா பரமசக்தி சிதம்பரம் உச்சதே அதுக்கு சிதம்பரம் ஒரு வார்த்தை ಎಂ ಚಿತ್ ಶಕ್ತಿ ತದೇವ ಅರ್ಥ ಯೋಜಯಿತು ಶಕ್ಯತೆ ಚಿತ್ ಜ್ಞಾನ ತಾನೇ ಅಂಬರಂ ಇತ್ಯಸ್ಯ ಆಕಾಶಸ್ಯ ಪರ್ಯಾಯ ಪದಂ ತದ ಅಂಬರ ಶಬ್ದಸ್ಯ ಅರ್ಥದ್ವಯಂ ಏಕಂ ತು ವಸ್ತ್ರಂ ಇತಿ ಅನ್ಯದ ಆಕಾಶಃ ಆಕಾಶಃ ಇತಿ ಅತ್ರ ಆಕಾಶ ಶಬ್ದಃ ಶ್ರುತವೇವ ಆಗತ ಪರ್ಯಾಯತೆಯ ಚಿದಂಬರಂ ಇತ್ಯುಚ್ಯತೆ ತಾವದೇವ ಅತ್ರ ವಸ್ತ್ರಂ ಇತಿ ವಿವಕ್ಷಾ ನಾಸ್ತಿ ಅಂದ ಪರಮ ಪ್ರಕೃತಿ ರೂಪಾಯ ಚಿಚ್ಛಕ್ತಿ ತತ್ಸ್ವರೂಪ ಪರಮಾತ್ಮ ಇತಿ ಕೃತ್ವ ಆಕಾಶ ಶರೀರಂ ಇತ್ಯುಚ್ಯತೆ ತತ್ಸ್ವರೂಪಂ ನ ಧರ್ಮಧರ್ಮಿಭಾವಂ ಇಲ್ಲೇನು ಸೊಲ್ಲಕೂಡಾದು ಧರ್ಮಧರ್ಮಿಭಾವತ್ತೋಡೆ ಇರುಕ
2: ಪರಪ್ರಕೃತಿತ್ವಂ ಚಿದಾಕಾಶಸ್ಯ ಸರ್ವಾನಿಹ ವಾ ಇವಾನಿ
1: ಇದಾನೀಂ ಚಿದಾಕಾಶಃ ಪರಪ್ರಕೃತಿ ಇತ್ಯುಕ್ತಂ ಪರಪ್ರಕೃತಿ ಮೂಲ ಪ್ರಕೃತಿ ಇತ್ಯುಕ್ತಂ ಕಿಲ ಸಾಂಖ್ಯಮತೆ ಸಹ ಸ್ವತಂತ್ರ ವರ್ತದೆ ವೇದಾಂತ ಮತೆ ಸಹ ಸ್ವತಂತ್ರ ನಾಸ್ತಿ ಈಶ್ವರಾಧೀನ ಬ್ರಹ್ಮಾಧೀನ ವರ್ತದೆ ಪರಮೇಶ್ವರಾಧೀನ ವರ್ತದೆ ಸಾಂಖ್ಯಮತೆ ಸ್ವತಂತ್ರ ಪರಮೇಶ್ವರನೇ ಒತ್ತುಕ್ರದಿಲ್ಲ ಅದನಾಲ ಪೆರಿಯ ವ್ಯತ್ಯಾಸ ಇದು ಪರಮೇಶ್ವರ ಶಕ್ತಿ ಸೊಲ್ಲರದಿಲ್ಲ ಸಾಂಖ್ಯಮತದ ಸ್ವತಂತ್ರ ಪದಾರ್ಥ ಒತ್ತಿರ್ಕ ಅಂದ ಒಂದು ಇಡತ್ಲ ಸಾಂಖ್ಯಾಳ ನಮ್ಮ ಖಂಡನ ಪಡ್ರು
2: ಸರ್ವಾನಿಹ ವಾ ಇಮಾನಿ ಭೂತಾನಿ ಆಕಾಶಾತ್ಯೇವ ಸಮುತ್ಪದ್ಯಂತೆ ಆಕಾಶಂ ಪ್ರತ್ಯಸ್ತಂ ಯಂತಿ
1: ಪ್ರತ್ಯಸ್ತಂ ಯಂತಿ ಆಕಾಶಂ ಪ್ರತಿ ಅಸ್ತಂ ಯಂತಿ ಇದೊರು ಶ್ರುತಿ ಇನ್ನೊರು ಶ್ರುತಿ ಆಕಾಶೋಹ ವೈ ನಾಮ ನಾಮರೂಪಯೋರ್ ನಿರ್ವಹಿತ ತೇ ಯದಂತರ ತದ್ ಬ್ರಹ್ಮ ಇತ್ಯಾದಿ ಶ್ರುತಿ ಶ್ರುತಿ ಅದು ರೆಂಡು ಶ್ರುತಿ ರೆಂಡಿಡತ್ಲ ಇರ್ಕರದು
0: ಸರ್ವಾನಿ
1: ಇಪ ಪರ ಇಂದ ಪರಮೇ ಜಗತ್ ಕಾರಣತ್ವಂ ಬ್ರಹ್ಮಣಃ ಯದಾ ಉಚ್ಯತೆ ತದನಿಯಂ ತಾದೃಶ ಚಿಚ್ಛಕ್ತಿ ಪ್ರತಿಪಾದಕ ಶಬ್ದೇನ ಉಚ್ಯತೆ ಪರಮಾತ್ಮ ಉಚ್ಯತೆ ಇದೆ ತದರ್ಥಂ ಸ್ವಾರಸ್ಯಂ ಪ್ರದರ್ಶಯಂತಿ ಪರಮಾತ್ಮವೇ ಜಗತ್ ಕಾರಣಮಾ ಸೊಲ್ಲಕೂಡಿಯ ಇಡತ್ಲ ಚಿಚ್ಛಕ್ತಿ ಪ್ರಾಧಾನ್ಯೇನ ಪರಮಾತ್ಮ ಉಚ್ಯತೆ ಏನ ಅದು ತಾನೇ ಪರಿಣಮಿಕ ಪ್ರಪಂಚಾಕಾರಿಣ ಪರಿಣಮಮಾನ ಶಕ್ತಿ ಸಾಯವಗಳು ಅದನ್ನ ಅದು ಆಕಾಶ ಪದತ್ತೇ ಉಪಯೋಗಪಡುತ್ತ ಶ್ರುತಿ ಆಕಾಶ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಪಶ್ಯತು ಅಸ್ಮಾಕಂ ಶಂಕಾ ಭವತಿ ಪರಮಾತ್ಮನ ಸಕಾಶಾತ್ ಸಮುತ್ಪದ್ಯಂತೆ ವಾ ಆಕಾಶಾತ್ ಸಮುತ್ಪದ್ಯಂತೆ ವಾ ಇತ್ಯುಕ್ತೆ ಪರಮಾತ್ಮನ ಸಕಾಶಾದೇವ ಪರಂತು ಆಕಾಶ ಪದಂ ಕಿಮರ್ಥಂ ಪ್ರಯುಕ್ತಂ ಚಿಚ್ಛಕ್ತಿ ವಿಶಿಷ್ಟ ಪರಮಾತ್ಮನ ಸಕಾಶಾತ್ ಇತಿ ಪ್ರದರ್ಶಯಿತು ಆಕಾಶ ಶಬ್ದೇನ ಸಾಕ್ಷಾತ್ ಚಿಚ್ಛಕ್ತಿ ಉಚ್ಯತೆ ತಾದೃಶ ಚಿಚ್ಛಕ್ತಿ ಪರಮಾತ್ಮ ಅಪೇಕ್ಷೆಯ ಅನ್ಯ ಕೋಪಿ ಪದಾರ್ಥೋ ನ ದೇವದತ್ತಸ್ಯ ಶಕ್ತಿ ದೇವದತ್ತಾಪೇಕ್ಷೆಯ ಅನ್ಯ ಭವತಿ ವಾ ತದ್ವತ್ ಚಿಚ್ಛಕ್ತಿ ವಿಶಿಷ್ಟ ರೂಪೇಣ ಪರಮಾತ್ಮ ಪ್ರದರ್ಶನೀಯ ಇತಿ ಕೃತ್ವಾ ಶ್ರುತ್ಯ ಆಕಾಶಪದ ಪ್ರಯೋಗ ಕ್ರಿಯತೆ ತದರ್ಥಂ ಉದಾಹರಣಂ ಉಕ್ತಂ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಆಕಾಶಂ ಪ್ರತಿ ಅಸ್ತಂಯಂತಿ ಅಸ್ತಂಯಂತಿ ನ ಪ್ರಳಯಂ ಪ್ರಾಪ್ನೋತಿ ಪ್ರಾಪ್ನುವಂತಿ ಭೂತಾನಿ ಇತಿ ಏಕಾ ಶ್ರುತಿ ಅನ್ಯಾ ಶ್ರುತಿ ಆಕಾಶೋಹ ವೈ ಪಠದು
2: ನಾಮ ನಾಮ ರೂಪಯೋ
1: ಆಕಾಶೋಹ ವೈ ನಾಮ ನಾಮರೂಪಯೋರ್ ನಿರ್ವಹಿತ ಅತ್ರ ಏಕಂ ನಾಮಪದಂ ತ್ಯಕ್ತಂ ಮುದ್ರಣಕಾಲೇ ಆಕಾಶೋಹ ವೈ ನಾಮ ನಾಮರೂಪ

0: ನಿರ್ವಹಿತ ನಾಮರೂಪಾತ್ಮಕ ಅಯಂ ಪ್ರಪಂಚ ಶಬ್ದಾರ್ಥಮಯ ನಾಮನ ಶಬ್ದ ಅಲ್ಲ ನಾಮರೂಪೇ ವ್ಯಾಕರಣವಾಣಿ ಇಂದ ವಾರ್ತೆ ಎಲ್ಲ ಇಡತ್ತಲ್ಲಿ ಬರು ಇದೆಲ್ಲ ಯಾರ್ಕುಮೇ ಅಂದ ವಿಷಯದ ಅಭಿಪ್ರಾಯ ಭೇದವಿಲ್ಲ ನಾಮರೂಪಾತ್ಮಕ ಇಲ್ಲಿಯಾ ಶಬ್ದಾರ್ಥಮಯ ಅತ ತಸ್ಯ ನಿರ್ವಹಿತ ಕರ್ತ ಆಕಾಶ ಇತಿ ವದತಿ ಇತ್ಯಾದಿ ಶ್ರುತಿ ಸಿದ್ಧಂ ಇಪ್ಪ ಅದು ವಿಳಕಂ ಕೊಡ್ತಿರ್ಕಾರ ಪರಮಾತ್ಮ ಇತಿ ಕುತ್ರಚಿತ್ ಜ್ಞಾಯತೆ ಆಕಾಶ ಇತಿ ಅನ್ಯತ್ರ ಜ್ಞಾಯತೆ ಪ್ರಾಣ ಇತಿ ಒಂದು ಭಯಪಡ ವೇಂಡ ಎಲ್ಲಾಮೇ ಒರೇ ಪದಾರ್ಥತೆ ಪಲ ರೂಪತ್ತಿಲ್ ಸೊಲ್ರದು ಚಿಚ್ಛಕ್ತಿ ವಿಶಿಷ್ಟ ರೂಪೇಣ ಇದ ಪರಮಾತ್ಮ ವಕ್ತವ್ಯ ತದ ಆಕಾಶ ಪದ ಪ್ರಯೋಗ ವರ್ತದೆ ಇತಿ
1: ಇದಾನಿಂ ಪರಬ್ರಹ್ಮಣಃ ಜಗತ್ ಕಾರಣತ್ವ ಅಂಗೀಕೃತ್ಯ ಕ್ವಚಿತ್ ಸ್ಥಳೆ ಆಕಾಶಸ್ಯ ಕಾರಣತ್ವ ದೃಶ್ಯತೆ ತತ್ ಕಥಂ ಸಂಗತ್ಯತೆ ಇತಿ ಪ್ರಶ್ನವಾ
0: ಇತಿ ಸಮಾಧಾನ ದತ್ತಂ ಸಮಾಧಾನ ಇದು ಉಪನ್ಯಾಸಂ ಮಾರಿ ಸೊಲ್ರಾರ್ ಆನಾ ಅದು ನಡುವಿಲ ಪ್ರಶ್ನ ಸಮಾಧಾನಗಳು ಒಂದೊಂದೇ ಇರುಕಂ ಇಪ ಶ್ರುತೇರ್ ಅರ್ಥಂ ವರ್ಣಯಂತಿತೆ ಪರಂತು ಶ್ರುತ್ಯರ್ಥ ವರ್ಣನ ಮುಖೇನ ತಸ್ಯ ಸಮಾಧಾನಂ ಅಪಿ ಆಗತ
2: ಓಂ ನಮಃ ಶಿವಾಯ You are listening to shaivam.org radio, the 24/7 spiritual channel from shaivam.org.

ಸಂಸ್ಕೃತಾಯ ನಮಃ. ಓಂ ಶ್ರೀ ಗಿರಿಜಾಯ ನಮಃ. ಓಂ ಶ್ರೀಭ್ಯಾಯ ನಮಃ. ಓಂ ಆನಂದಾಯ ನಮಃ. ಓಂ ಕ್ಷಯದ್ವೀರಾಯ ನಮಃ. ಓಂ ಕ್ಷರಾಕ್ಷರಾಯ ನಮಃ. ಓಂ ಪಾಶಿಪಾದಕ ಸಂಹರ್ತ್ರೇ ನಮಃ. ಓಂ ತೀಕ್ಷ್ಣೇಶವೇ ನಮಃ. ಓಂ ತಿಮಿರಾವಹಾಯ ನಮಃ. ಓಂ ಮರಾಭಯಪ್ರದಾಯ ನಮಃ. ಓಂ ಬ್ರಹ್ಮಪುಚ್ಛಾಯ ನಮಃ. ಓಂ ಬ್ರಹ್ಮವಿದಾಂಬರಾಯ ನಮಃ. ಓಂ ಬ್ರಹ್ಮವಿದ್ಯಾಗುರವೇ ನಮಃ. ಓಂ ಗುಹ್ಯಾಯ ನಮಃ. ಓಂ ಗುಹ್ಯಗೀಸಮಭೀಷ್ಟುತಾಯ ನಮಃ. ಓಂ ಕೃತಾಂತಕೃತೇ ನಮಃ. ಓಂ ಕ್ರಿಯಾಧಾರಾಯ ನಮಃ. ಓಂ ಕೃತಿನೇ ನಮಃ. ಓಂ ಕೃಪಣ

ಯಕ್ಷಗಾಯ ನಮಃ, ಓಂ ಯಕ್ಷಗಂಧರ್ವಬಂಧಿರಾಯ ನಮಃ, ಓಂ ಜಟಿಲಾಯ ನಮಃ, ಓಂ ಚಟುಲಾಪಾಂಗಾಯ ನಮಃ, ಓಂ ಮಹಾನಟನಲಂಪಟಾಯ ನಮಃ, ಓಂ ಪಾಟಲಾಂಶವೇ ನಮಃ, ಓಂ ಪಟುತರಾಯ ನಮಃ, ಓಂ ಪಾರಿಜಾತದ್ವಿಮೂಲಗಾಯ ನಮಃ, ಓಂ ಪಾಪಾಟವೀ ಬೃಹದ್ಭಾನವೇ ನಮಃ, ಓಂ ಭಾನುಮತ್ ಕೋಟಿಕೋಟಿಭಾಯ ನಮಃ, ಓಂ ಕೋಟಿಗಂಧರ್ಪ

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Sakyar Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligu Namaskara. Innu munde Sakya Nayanar avara charitrayannu tilidukollona. ಸುಂದರಮೂರ್ತಿ ನಾಯನಾರವರು ಈ ಸಾಕ್ಯ ನಾಯನಾರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಮರವಾದ ಕಲ್ಲರಿಂದ ಸಾಕಿಯರ್ಕೂ ಅಡಿಯೇನ್ ಅಂತ. ಅಂದರೆ ಕಲ್ಲು ಎಸೆಯೋದನ್ನು ಮರೀಲಿಲ್ವಂತೆ ಇವರು. ಅಂತಹ ಸಾಕ್ಯ ನಾಯನಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಈ ಸಾಕ್ಯ ನಾಯನಾರವರು ಇವರ ಮೊದಲಿನ ಹೆಸರು ಏನು ಅಂತ ತಿಳಿದಿಲ್ಲ. ಇವರು ಕಾಂಚೀನಗರಕ್ಕೆ ಹತ್ತಿರದಲ್ಲಿರುವ ತಿರುಚಾಂಗಮಂಗೈ ಅನ್ನೋ ಸ್ಥಳದಲ್ಲಿ ಇದ್ದವರು. ಇವರಿಗೆ ಜೀವನದಲ್ಲಿ ಹುಟ್ಟಿದಾಗಲಿಂದ ಒಂದು ತರಹ ವಿರಕ್ತಿ, ಯಾವುದರಲ್ಲೂ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿನೇ ಇಲ್ಲ, ಈ ಥರ ಮೊದಲಿನಿಂದಲೂ ಇದ್ದರು. ಸರಿ, ಹೇಗಾದರೂ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋದಕ್ಕೆ ಮಾರ್ಗವನ್ನು ಕಂಡುಹಿಡ್ಕೋಬೇಕು ಅಂತ ಹೇಳಿ ಏನು ಮಾಡಿದ್ರು. ಕಾಂಚೀನಗರ ಆವಾಗ ಬಹಳ ಪ್ರಸಿದ್ಧವಾಗಿತ್ತು ಜ್ಞಾನಗೆ ಅದೆಲ್ಲ ಸಂಪಾದಿಸೋಕ್ಕೆ. ಅಲ್ಲಿ ಹೋಗಿ ಗ್ರಂಥಗಳನ್ನೆಲ್ಲ ಓದಿ ಬೌದ್ಧ ತತ್ವಗಳು ಇವರಿಗೆ ಒಪ್ಪಿಗೆ ಆದವು. ಆದ್ದರಿಂದ ಇವರು ಬೌದ್ಧ ಸನ್ಯಾಸಿ, ಅಂದರೆ ಬೌದ್ಧ ಭಿಕ್ಷುವಾದರು. ಭಿಕ್ಷುವಾಗಿ ಹಾಗೆ ಬೌದ್ಧ ಭಿಕ್ಷು ಅಂದರೆ ಸನ್ಯಾಸಿ, ಬೌದ್ಧ ಸನ್ಯಾಸಿ ಆಗಿ ಹಾಗೆ ಎಷ್ಟೋ ವರ್ಷಗಳಿದ್ದರು. ಹೀಗೆ ಇದ್ದಾಗಲೂ ಕೂಡ ಅವರಿಗೆ ಆ ಬೌದ್ಧ ಮತವನ್ನು ಅನುಸರಿಸಿದ್ದರಿಂದ ಒಂದು ಮನಸ್ಸಿಗೆ ಒಂದು ತೃಪ್ತಿ, ಮನಸ್ಸನ್ನು ಮುಂದಕ್ಕೆ ದೈವಭಕ್ತಿಯಲ್ಲಿ ತಗೊಂಡು ಹೋಗಬೇಕಾದ್ರೆ ಏನು ಮಾರ್ಗ ಅದು ಇವರಿಗೆ ತಿಳಿಯಲಿಲ್ಲ. ಅದರಲ್ಲಿ ಇವರಿಗೆ ಭ್ರಮ ನಿರಸನವಾಯಿತು. ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಏನಾಯಿತು, ನಮ್ಮ ಶೈವ ತತ್ವದ ಕಡೆಗೆ ಮನಸ್ಸು ಹಾಕಿದ್ರು. ಶಿವಮಂತ್ರವನ್ನು ಜಪಿಸುವುದು, ಇದರಿಂದ ಇವರಿಗೆ ಬಹಳ ನೆಮ್ಮದಿ ಸಿಕ್ತು. ಆದ್ದರಿಂದ ಮನಸ್ಸಿನಲ್ಲಿಯೇ ಶಿವಭಕ್ತರಾದರು. ಯಾಕೆ ಮನಸ್ಸಿನಲ್ಲಿಯೇ ಆದರು ಅಂತಂದರೆ, ಬಾಹ್ಯದಲ್ಲಿ ಇವರು ಬೌದ್ಧ ಭಿಕ್ಷುವಾಗಿದ್ದಾರೆ. ಬೌದ್ಧ ಭಿಕ್ಷುವು ಈ ಥರ ಬೌದ್ಧ ಭಿಕ್ಷು ಅಂತಂದರೆ ಅವರಿಗೆ ಬೌದ್ಧರಲ್ಲಿ ದೇವರೇ ಇಲ್ಲ ಅನ್ನುವಂಥ ನಂಬಿಕೆ ಇರೋರು, ದೇವರು ಇಲ್ಲ ಅನ್ನೋದ್ರಲ್ಲಿ ನಂಬಿಕೆ ಇರೋರು. ಇವಾಗ ಇವರು ಏನು ಮಾಡಿದ್ದಾರೆ, ಶೈವ ಮತಕ್ಕೆ ಬಂದುಬಿಟ್ಟಿದ್ದಾರೆ ಮನಸ್ಸಿನೊಳಗೆ. ಆದ್ದರಿಂದ ಬಹಿರಂಗವಾಗಿ ಇವರು ಶೈವ ಭಕ್ತಿಯನ್ನು ಇದನ್ನು ತೋರಿಸಿದರೆ ಅವರಿಗೆ ಆಪತ್ತು ಖಂಡಿತ, ಬುದ್ಧರು ಬಿಡುವುದಿಲ್ಲ. ಅದರಿಂದ ಏನು ಮಾಡಿದ್ರು, ಮನಸ್ಸಿನೊಳಗೆಯೇ ಶಿವನ ಧ್ಯಾನ ಮಾಡ್ತಾ ಶಿವಭಕ್ತರಾದರು. ಶಿವಭಕ್ತರಾದರೂ ಆದರೆ ಆಚೆಗೆ ಪ್ರಪಂಚಕ್ಕೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಬೌದ್ಧರು ಹಿಂಸೆ ಮಾಡಬಹುದು ಅನ್ನೋದು ಒಂದು ಭಯ ಇತ್ತು. ಹೀಗೆ ಇರಬೇಕಾದ್ರೆ ಏನಾಯಿತು, ಒಂದು ದಿವಸ ಹಾಗೆ ನಡೆದು ಹೋಗ್ತಾ ಇರಬೇಕಾದ್ರೆ ಒಂದು ನಿರ್ಜನ ಪ್ರದೇಶ, ನಿರ್ಜನ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಒಂದೇ ಒಂದು ಯಾರೂ ಇಲ್ಲ ಅಲ್ಲಿ ನಿರ್ಜನ ಪ್ರದೇಶ. ಒಂದು ಶಿವಲಿಂಗ ಇವರ ಕಣ್ಣಿಗೆ ಬಿತ್ತು. ಶಿವಲಿಂಗ ನೋಡಿದ ತಕ್ಷಣ ಇವರಿಗೆ ಭಕ್ತಿ ಉಕ್ಕಿ ಬಂದುಬಿಡ್ತು. ಕಣ್ಣೀರಲ್ಲಿ ಧಾರೆ ಧಾರೆಯಾಗಿ ನೀರು ಬರ್ತಾ ಇದೆ. ಸರಿ, ಶಿವಪೂಜೆ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಆದರೆ ಅಲ್ಲಿ ಪಕ್ಕದಲ್ಲಿ ಒಂದು ಹೂವಿನ ಗಿಡವು ಯಾವುದೂ ಇರಲಿಲ್ಲ. ಅಲ್ಲಿ ಕೆಲವು ಕಲ್ಲುಗಳು ಇದ್ದವು. ಅದನ್ನೇ ತಗೊಂಡು ಮನಸ್ಸಿನಲ್ಲಿ ಪರಮಾತ್ಮನ ಧ್ಯಾನಿಸ್ತಾ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿ ಒಂದೊಂದಾಗಿ ಕಲ್ಲನ್ನು ಶಿವಲಿಂಗದ ಮೇಲೆ ಎಸೀತಾ ಇದ್ದರು. ಇದನ್ನೇ ಶಿವನ ಕಲ್ಲರಿಂದ ಸಾಕಿಯರ್ ಅಂತ ಹೇಳ್ತಾ ಇದ್ರು. ಕಲ್ಲು ಎಸೆದ್ರು ಇವರು ಒಂದೊಂದನ್ನು. ಏನು ಶಿವಾಯ ನಮಃ ಅಂತ ಹೇಳಿಕೊಂಡು ಕಲ್ಲು ಎಸೀತಾ ಇದ್ದಾರೆ. ಇವರು ಏನಂತ ಅಂದ್ಕೊಂಡ್ರು, ನನ್ನ ವೇಷಭೂಷಣಗಳು ಹೇಗಿದ್ದರೆ ಏನು, ನಾನು ಬೌದ್ಧ ಭಿಕ್ಷುವ ಅಂತಹ ವೇಷದಲ್ಲಿ ಇದ್ದರೆ ತಾನೇ ಏನು ನನ್ನ ಭಕ್ತಿಯನ್ನು ಪರಮೇಶ್ವರರು ಖಂಡಿತವಾಗಿ ಅದಕ್ಕೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾರೆ ಅಂತ ದೃಢವಾದ ಒಂದು ನಂಬಿಕೆ ಇತ್ತು. ಈ ಥರ ಪೂಜೆ ಮಾಡಿದ್ರು ಅವತ್ತು. ಸರಿ, ಆಮೇಲೆ ಮತ್ತೆ ಬಂದರು. ಅವತ್ತಿಂದ ಇವರಿಗೆ ಒಂದು ನಿಯಮ ಆಗೋಯಿತು, ಪ್ರತಿ ದಿವಸವೂ ಆ ಶಿವಲಿಂಗದ ಕಡೆ ಹೋಗ್ಬಿಟ್ಟು ಕಲ್ಲಿನಿಂದ ಪೂಜೆ ಮಾಡಬೇಕು. ಇದು ಕಲ್ಲಿನಿಂದ ನಾವು ಪೂಜೆ ಮಾಡಿದ್ರೂ ಕೂಡ ಅದು ದೇವರಿಗೆ ಹೂವಾಗಿ ಸಮರ್ಪಣೆ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಭಕ್ತಿಯಿಂದ ಪ್ರತಿದಿನವನ್ನು ಈ ನಿಯಮವನ್ನು ಇಟ್ಟುಕೊಂಡು ಮಾಡ್ತಾ ಬಂದರು. ಇವರು ಬಾಹ್ಯ ರೂಪದಲ್ಲಿ ಬೌದ್ಧ ಭಿಕ್ಷುವಂತೆ ಕಾಣ್ತಾ ಇದ್ದರು, ಮಾಡ್ತಾ ಇದ್ದಿದ್ರು, ಕಲ್ಲಿ ಎಸೀತಾ ಇದ್ದರು ಶಿವಲಿಂಗಕ್ಕೆ. ಅದರಿಂದ ಬೇರೆಯವರು ಯಾರು ನೋಡಿದ್ರು ಏನು ತಿಳ್ಕೊಳ್ತಾ ಇದ್ರು, ಪಹಾ ಪರವಾಗಿಲ್ಲಪ್ಪ ಒಳ್ಳೆ ಬೌದ್ಧ ಭಿಕ್ಷು, ಶಿವಲಿಂಗವನ್ನು ಕಲ್ಲಿಂದ ಹೊಡೆದು ಘಾಸಿಗೊಳಿಸ್ತಾ ಇದ್ದಾರೆ ಅಂತ ಭಾವನೆ ಬರಬೇಕು. ಆ ಥರ ಇತ್ತು. ಆದರೆ ಇವರ ಮನಸ್ಸಿನಲ್ಲಿ ನಾನು ಎಸೆಯುವ ಪ್ರತಿಯೊಂದು ಕಲ್ಲು ಕೂಡ ನಿನಗೆ ಹೂವಾಗಿ ಪರಿಣಮಿಸಲಿ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಇದು ಇವರ ಪ್ರತಿನಿತ್ಯದ ಒಂದು ಕಾರ್ಯಕ್ರಮವಾಯಿತು. ಹೀಗೆ ಎಷ್ಟೋ ದಿವಸ ನಡೆದುಕೊಂಡು ಬಂತು. ಇದರಿಂದ ಇವರಿಗೆ ಮನಸ್ಸಿಗೆ ಒಂದು ತೃಪ್ತಿ, ಒಂದು ಸಮಾಧಾನ ಎಲ್ಲ ಉಂಟಾಯಿತು. ಒಂದು ದಿವಸ ಏನಾಗಿದೆ, ಎಲ್ಲರ ಜೊತೆಯಲ್ಲಿ ಊಟಕ್ಕೆ ಕೂತಿದ್ದಾರೆ, ಊಟಕ್ಕೆ ಕೂತು ಬಿಟ್ಟಿದ್ದಾರೆ, ಊಟ ಇನ್ನೇನು ಬಾಯಿನಲ್ಲಿ ತುತ್ತು ಹಾಕ್ಕೊಳ್ಬೇಕು. ಅಷ್ಟರಲ್ಲಿ ಜ್ಞಾಪಕಕ್ಕೆ ಬಂದುಬಿಡ್ತು, ಅಯ್ಯೋಯ್ಯೋ ಇವತ್ತು ಶಿವಪೂಜೆ ಬಿಟ್ಟುಬಿಟ್ನಲ್ಲ, ಮರೆತೋಯ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದು ಓಡಿ ಓಡಿ ಓಡಿ ಬಂದು ಆ ಶಿವಲಿಂಗದ ಹತ್ರ ಬಂದು ಕಲ್ಲನ್ನು ತೆಗೆದು ಶಿವಾಯ ನಮಃ ಅಂತ ಎಸೆಯೋದಕ್ಕೆ ಶುರು ಮಾಡಿದ್ರು, ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಶಿವನಿಗೆ, ಪರಮೇಶ್ವರನಿಗೆ ಬಹಳ ಪ್ರಿಯವಾಯಿತು ಇವರ ಭಕ್ತಿ. ಮನಸ್ಸಿನಲ್ಲಿ ಕಲ್ಲಿನಿಂದ ಹೊಡೆದ್ರು ಕೂಡ ಮನಸ್ಸಿನಲ್ಲಿ ಏನಿದೆ, ಅರ್ಚನೆ ಆಗ್ತಾ ಇದೆ, ಪುಷ್ಪಾರ್ಚನೆ ಆಗ್ತಾ ಇದೆ. ಇದರಿಂದ ಶಿವನಿಗೆ ಬಹಳ ಪ್ರೀತಿಯಾಗಿ ಪಾರ್ವತಿ ಸಮೇತನಾಗಿ ವೃಷಭಾರೂಢನಾಗಿ ಅಲ್ಲಿ ಪ್ರತ್ಯಕ್ಷವಾಗಿ, ಅಪ್ಪ ನನ್ನ ಪ್ರೀತಿಗೆ ಪಾತ್ರನಾದ ಭಕ್ತನೇ ಬಂದುಬಿಡು ನನ್ನಲ್ಲಿ ಅಂತ ಹಾಗೇ ಕರೆದುಕೊಂಡು ಕೈಲಾಸಕ್ಕೆ ಹೋದರು ಅನ್ನೋ ಅಂತ ಹೇಳಲ್ಪಟ್ಟಿದೆ. ಇಷ್ಟು ಭವ್ಯವಾದ ಸಾಕ್ಯನಾಯನವರ ಚರಿತ್ರೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಎಲ್ಲರಿಗೂ ನಮಸ್ಕಾರ.
0: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
1: ಓಂ ನಮ ಶಿವಾಯ್. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್, ಯುವರ್ ಅಬೌಟ್ ಟು ಲಿಸನ್ ಪೆರಿಯ ಪುರಾಣಂ ಡಿಸ್ಕೋರ್ಸ್ ಇನ್ ಕನ್ನಡ. ದ ಟೈಟಲ್ ಇಸ್ ಸಿರಪ್ಪುಳಿ ನಾಯನಾರ್ ಪುರಾಣಂ, ಪ್ರೆಸೆಂಟೆಡ್ ಬೈ ಶ್ರೀ HS ತ್ಯಾಗರಾಜನ್. ಥ್ಯಾಂಕ್ ಯು. ಓಂ ನಮ ಶಿವಾಯ.
2: ಗುರುಭ್ಯೋ ನಮಃ. ಎಲ್ಲ ಮಹನೀಯರುಗಳಿಗೂ ನಮಸ್ಕಾರ. ಈಗ ಸಿರಪ್ಪುಳಿ ನಾಯನಾರ್ ಅನ್ನುವ ನಾಯನಾರವರ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಸುಂದರಮೂರ್ತಿ ನಾಯನಾರವರು ಈ ನಾಯನಾರ ಬಗ್ಗೆ ಹೀಗೆ ಹೇಳ್ತಾರೆ, ಶೀರ್ಕೊಂಡ ಪುಗಳ್ ವಲ್ಲಳ್ ಸಿರಪುಳಿಕ್ಕು ಅಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರಿಗೂ ನಾನು ದಾಸನು ಅಂತ. ಇವರು ಚೋಳರಾಜ್ಯದ ಆಕೂರ್, ತಿರುವಾಕೂರ್ ಅನ್ನೋ ಸ್ಥಳದಲ್ಲಿ ಇದ್ದ ಬ್ರಾಹ್ಮಣರು, ವೇದಾಧ್ಯಯನವೆಲ್ಲ ಮಾಡಿದವರು, ಬಹಳ ನಿಷ್ಠಾವಂತ ಬ್ರಾಹ್ಮಣರು. ಯಾವಾಗಲೂ ಸದಾಶಿವೋ ಅಸದಾಶಿವ ಶಿವಾಯ ನಮಃ ಇದನ್ನೇ ಯೋಚನೆ ಮಾಡೋರು, ಹೇಳ್ತಾ ಇದ್ದವರು ಬ್ರಾಹ್ಮಣ ಶ್ರೇಷ್ಠರು. ಶಿವಶರಣರ ಸೇವೆಯನ್ನೂ ಚೆನ್ನಾಗಿ ಮಾಡೋರು, ಅವರಿಗೇನೇನು ಬೇಕು ಕೇಳಿ ಸತ್ಕಾರ ಮಾಡಿ ಅವರ ಸೇವೆಗಳನ್ನು ಮಾಡ್ತಾ ಇದ್ದವರು. ಇವ್ರದ್ದು ಇನ್ನೊಂದು ಏನು ಅಂತಂದರೆ ಯಾವಾಗಲೂ ಜಪ, ಶಿವಾಯ ನಮಃ ಜಪ ಯಾವಾಗಲೂ ಉಂಟು. ಶರಣರ ಸೇವೆ ಯಾವಾಗಲೂ ಮಾಡ್ತಾಯಿದ್ರು. ಯಜ್ಞಯಾಗಾದಿಗಳನ್ನು ಹಗಲು ರಾತ್ರಿ ಎನ್ನದೆ ನಡೆಸ್ತಾ ಇದ್ದರು. ಜಪ ಯಾವಾಗಲೂ ಇವರ ಮಂತ್ರವೇ ಆಗಿತ್ತು. ಮತ್ತು ಈ ದೇವರ, ಈ ಊರಿನ ದೇವರ ಬಗ್ಗೆ ಸಂಬಂಧ ಮೂರ್ತಿಯವರು ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ಆ ಪರಮಾತ್ಮ ಶಿವ ಪರಮಶಿವ

0: ಧ್ಯಾನ ಮಾಡಿಕೊಂಡು ಧ್ಯಾನ ಮಾಡಿಕೊಂಡೇ ಪರಮೇಶ್ವರನ ಸಾನ್ನಿಧ್ಯವನ್ನು ಪಡೆದರು ಅಂತ ಹೇಳ್ತಾ ಇದೆ. ನಮಗೆ ಇವರ ಇದರಲ್ಲಿ ಯಾವುದೋ ಒಂದು ಶೋಧನೆಯನ್ನು ಇವರಿಗೆ ಕೊಡಲಿಲ್ವೇ ಅಂತ ನಮಗೆ ಸಂದೇಹ ಬರ್ಬೋದು. ಶೋಧನೆ ಕೊಟ್ಟರೇನೇ ಮಹಾ ನಾಯನಾರಾಗ್ತಾರಾ? ಶೋಧನೆ ಇಲ್ಲದೇ ದೊಡ್ಡವರು ಅಲ್ವೇ ಇವರು? ಆ ಥರ ಇವರ ಚರಿತ್ರೆ ಮುಗಿಯುತ್ತೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.

ಸದಸ್ಯರಾಭಾನ್ಯಕ್ಷೈವಂಜುಪದೆ ಹರೇಕಪವೇ ಸತ್ವಾಪದಾನಯ ಅಥೋ ವ್ಯಾವೃತ್ತೇ ಗಾರಿಭವತ್ಯಂಪೇಕ್ಷತೆ ಅನುಭ್ಯಾಯಿನೇದೈನಂ ಕರೋತಿ ಅಗ್ನಿಹೋತ್ರೇಸ್ಥಾನುರಸ್ತಿ ಕೈಯ್ಯೇದ ಯಜ್ಞಸ್ಥಾನಮುಚ್ಛೇದ ಏಷವಾ ಅಗ್ನಿಹೋತ್ರಸ್ಯ ಸ್ಥಾನ ಯತ್ಪೋರ್ವಾಹುತಿ ಸಾಯ್ಯುತ್ತರಾಭಿಧುರಾದ.

ಸೋಮಾಧಿತ್ಯಮಾತ್ಮನಿಗಮೇತ ಕರ್ಮವತ್ವಾಪರಾನ್ ಪರ್ಯಾವರ್ತದ ಸತ ಉದೇತ ಮತ್ಸ್ಯವಾಜನೆ ಅಗಮಪರಿಚಿಂಜಯತೆ ಹೇ ಅಹಂ ವೇದ ತಸ್ಮಾಂ ವಿದುಷಃ.